ಹೊರಗಡೆ ಬಿನಿ ಬಹು ಅಜರಿಗೆ ಬಿನಿ ಬಹು ಬಹು ಅಜರಿಗೆ ಮಗನಿ ಬಹು ಅಜರಿಗೆ ಪದಂಪಿನಿ ಬಹು ಬಹು ಅಡಪ ನೀ ಅಡಪ ನೀ ಅರೆ ಅರೆ ನಿಂಗ ಅಂದ್ರೆ ಬಿಡ ನೀ ತೋ ರಬಡ ರಬಡ ರಮ ರಬಡ ರಬಡ ರಬಡ ರಬಡ ಹರಬಡಿ ರಬಡ ರಬಡ ಅಡಪ ನೀ ಅಡಪ ನೀ ಅರೆ ಅರೆ ನಿಂಗ ಅಂದ್ರೆ ಬಿಡ ನೀ ತೋ ರಬಡ ರಬಡ ರಮ ರಬಡ ರಬಡ ಹಪ ರಬಡ ರಬಡ ಹರಬಡಿ ರಬಡ ರಬಡ ಅಂದ್ರೆ ಕೂಡ ಬಿನಿ ಬಹು ಬಹು ಅಜರಿಗೆ ಬಿನಿ ಬಹು ಅಜರಿಗೆ ಮಗನಿ ಬಹು ಅಜರಿಗೆ ಪದಂಪಿನಿ ಬಹು ಅಡಪ ನೀ ಅಡಪ ನೀ ಅರೆ ಅರೆ ನಿಂಗ ಅಂದ್ರೆ ಬಿಡ ನೀ ತೋ ರಬಡ ರಬಡ ರಮ ರಬಡ ರಬಡ ಹಪ ರಬಡ ರಬಡ ಹರಬಡಿ ರಬಡ ರಬಡ ಅಡಪ ನೀ ಅಡಪ ನೀ ಅರೆ ಅರೆ ನಿಂಗ ಅಂದ್ರೆ ಬಿಡ ನೀ ತೋ ರಬಡ ರಬಡ ರಮ ರಬಡ ರಬಡ ಹಪ ರಬಡ ರಬಡ ಹರಬಡಿ ರಬಡ ರಬಡ ಅಡಪ ನೀ ಅಡಪ ನೀ ಅರೆ ಅರೆ ನಿಂಗ ಅಂದ್ರೆ ಬಿಡ ನೀ ತೋ ರಬಡ ರಬಡ ರಮ ರಬಡ ರಬಡ ಹಪ ರಬಡ ರಬಡ ಹರಬಡಿ ರಬಡ ರಬಡ ಅಂದ್ರೆ ಕೂಡ ಬಿನಿ ಬಹು ಬಹು ಅಂದ್ರೆ ಕೂಡ ಮಗನಿ ಬಹು ಬಹು ಅಂದ್ರೆ ಕೂಡ ಪದಂಬಿನಿ ಬಹು ಬಹು ತೋ ರಬಡ ರಬಡ ರಮ ರಬಡ ರಬಡ ಹಪ ರಬಡ ರಬಡ ಹರಬಡಿ ರಬಡ ರಬಡ ಅಡಪ ನೀ ಅಡಪ ನೀ ಅರೆ ಅರೆ ನಿಂಗ ಅಂದ್ರೆ ಬಿಡ ನೀ ತೋ ರಬಡ ರಬಡ ರಮ ರಬಡ ರಬಡ ಹಪ ರಬಡ ರಬಡ ಹರಬಡಿ ದಬಡ ರಬಡ ಅಡಪ ನೀ ಅಡಪ ನೀ ಅರೆ ಅರೆ ನಿಂಗ ಅಂದ್ರೆ ಬಿಡ ನೀ ತೋ ದಬಡ ದಬಡ ರಮ ರಬಡ ರಬಡ ಹಪ ರಬಡ ರಬಡ ಹರಬಡಿ ರಬಡ ರಬಡ ಅಂದ್ರೆ ಕೂಡ ಬಿನಿ ಬಹು ಬಹು ವಜರಿಗೆ ಬಿನಿ ಬಹು ವಜರಿಗೆ ಮಗನಿ ಬಹು ಬಹು ವಜರಿಗೆ ಪದಂಬಿನಿ ಬಹು ಬಹು ಅಡಪ ನೀ ಅಡಪ ನೀ ಅರೆ ಅರೆ ನಿಂಗ ಅಂದ್ರೆ ಬಿಡ ನೀ ತೋ ರಬಡ ರಬಡ ರಮ ರಬಡ ರಬಡ ಹಪ ರಬಡ ರಬಡ ಹರಬಡಿ ರಬಡ ರಬಡ ಅಂದ್ರೆ ಕೂಡ ಬಿನಿ ಬಹು ಬಹು ಅಂದ್ರೆ ಕೂಡ ಮಗನಿ ಬಹು ಬಹು ಅಂದ್ರೆ ಕೂಡ ಪದಂಬಿನಿ ಬಹು ಬಹು ತೋ ರಬಡ ರಬಡ ತಮ್ಮ ರಬಡ ರಬಡ ಹಪ ರಬಡ ರಬಡ ಹರಬಡಿ ರಬಡ ರಬಡ ವಜರಿಗೆ ಬಿನಿ ಬಹು ಬಹು ವಜರಿಗೆ ಮಗನಿ ಬಹು ಬಹು ವಜರಿಗೆ ಪದಂಬಿನಿ ಬಹು ಬಹು ಅರೆ ಅರೆ ನಿಂಗ ಅಂದ್ರೆ ಬಿಡ ನೀ ತೋ ರಬಡ ರಬಡ ತಮ್ಮ ರಬಡ ರಬಡ ಹಪ ರಬಡ ರಬಡ ಹರಬಡಿ ರಬಡ ರಬಡ ಅಂದ್ರೆ ಕೂಡ ಬಿನಿ ಬಹು ಬಹು ಅಂದ್ರೆ ಕೂಡ ಮಗನಿ ಬಹು ಬಹು ಅಂದ್ರೆ ಕೂಡ ಪದಂಬಿನಿ ಬಹು ಬಹು ತೋ ರಬಡ ರಬಡ ತಮ್ಮ ರಬಡ ರಬಡ ಹಪ ರಬಡ ರಬಡ ಹರಬಡಿ ರಬಡ ರಬಡ.